ಆ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷ್ಯತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಆಗಾಮಿನಃ ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಪೂರ್ವಾಂಗರೂಪೇಣ ಮುಂಬಯ್ಯಾಂ ಬ್ರಿಕ್ಸ್ ವಿತ್ತಮಂತ್ರಿಣಾಂ ಕೇಂದ್ರೀಯ ಬ್ಯಾಂಕ್ ನಿಯಾಮಕಾನಾಂಚ ಅಂತಿಮಾ ಮಹತ್ವಪೂರ್ಣಾ ಸಂಗೋಷ್ಠೀ ಸಾಂಪ್ರತಂ ಪ್ರಚಲತಿ. ಅಸ್ಮಿನ್ ವರ್ಷೆ ಬ್ರಿಕ್ಸ್ ವಿತ್ತಧಾರಾಯಾಃ ಮುಖ್ಯ ವಿಷಯಃ ದೃಢತಾಯೈ ನವೀನೀಕರಣಾಯ ಸಹಯೋಗಾಯ ಶಾಶ್ವತ ವಿಕಾಸಾಯ ಚ ನಿರ್ಮಾಣಂ ಇತಿ ನಿರ್ಧಾರಿತಮಸ್ತಿ. ಅಸ್ಯಾಃ ಶೃಂಖಲಾಯಾಃ ಪೂರ್ವತನಂ ಸಮುಪವೇಶನಂ ಗತಮಾಸೆ ಜಯಪುರಾಭಿಧಾನೆ ನಗರೆ ಸಂಜಾತಂ. ಮುಂಬೈ ನಗರೆ ನಿರ್ಧಾರಿತ ಅಂತಿಮೋಪವೇಶನಾತ್ ಪ್ರಾಕ್ ಕೇಂದ್ರೀಯ ವಿತ್ತಮಂತ್ರಿಣಾ ನಿರ್ಮಲಾ ಸೀತಾರಮಣ್ ಇತ್ಯನಯಾ ಬ್ರಿಕ್ಸ್ ವಿತ್ತ ಮಾರ್ಗಸ್ಯ ಪ್ರಮುಖ ನಿಷ್ಕರ್ಷಾಣಾಂ ಸವಿಸ್ತರಾ ಸಮೀಕ್ಷಾ ವ್ಯಧಾಯಿ. ಚೀನದೇಶಸ್ಯ ಶಂಘಾಯ್ ನಗರೆ ಅಸ್ಮಿನ್ ಮಾಸೆ ದ್ವಾವಿಂಶತಿಃ ದಿನಾಂಕತಃ ಸಪ್ತವಿಂಶತಿಃ ದಿನಾಂಕಂ ಯಾವತ್ ಆಯೋಜ್ಯಮಾನಾಯಾಂ ಅಷ್ಟಚತ್ವಾರಿಂಶತ್ತಮಾಯಾಂ ವಿಶ್ವಕೌಶಲಸ್ಪರ್ಧಾಯಾಂ ಭಾರತಂ ಪ್ರಥಮವಾರಂ ಏಕಾದಶಸು ನವೀನಾಸು ಕೌಶಲಶ್ರೇಣಿಷು ಭಾಗಂ ಗ್ರಹೀಷ್ಯತಿ. ಕೌಶಲವಿಕಾಸ ಉದ್ಯಮಿತಾ ಮಂತ್ರಾಲಯ ಪ್ರತ್ಯಪಾದಯತ್ ಯತ್ ಸ್ಕಿಲ್ ಇಂಡಿಯಾ ದಲಂ ಚತುಷ್ಷಷ್ಟಿ ಕೌಶಲೇಭ್ಯಃ ತ್ರಿಷಷ್ಟಿ ಕೌಶಲೇಷು ಪ್ರಾಯಃ ಸಪ್ತತಿ ಪ್ರತಿಯೋಗಿನಾಂ ದಲೇನ ಸಹ ಸಹಭಾಗಿತಾಂ ವಿಧಾಸ್ಯತಿ. ಮಂತ್ರಾಲಯಸ್ಯಾನುಸಾರಂ ಏಷಾ ಅದ್ಯಾವಧಿ ವಿಶ್ವಕೌಶಲಸ್ಪರ್ಧಾಯಾಂ ಭಾರತಸ್ಯ ಅತ್ಯಂತಂ ವಿವಿಧತಾಪೂರ್ಣಯುತಾ ಸಹಭಾಗಿತಾ ಅಸ್ತಿ. ಏತಾಸು ಏಕಾದಶ ನವೀನಶ್ರೇಣಿಷು ದಂತ ಕೃತ್ರಿಮ ಅಂಗ ನಿರ್ಮಾಣಂ ಡಿಜಿಟಲ್ ಇಂಟರ್ಯಾಕ್ಟಿವ್ ಮೀಡಿಯಾ ಡಿಸೈನ್ ಇತ್ಯಾದಯಃ ವಿಷಯಾಃ ಸಮಾವಿಷ್ಟಾಃ. ಭಾರತಸ್ಯ ಸಹಭಾಗಿತಾ ವಿಷಯೆ ವದಂತ್ಯಾ ಕೌಶಲ್ಯವಿಕಾಸ ಉದ್ಯಮಿತಾ ಮಂತ್ರಾಲಯಸ್ಯ ಸಚಿವಯಾ ದೇವಶ್ರೀ ಮುಖರ್ಜಿವರ್ಯಯಾ ಉಕ್ತಂ ಯತ್ ಏತಾಸು ನವೀನಾಸು ಶ್ರೇಣಿಷು ಭಾರತಸ್ಯ ಸಹಭಾಗಿತಾ ದೇಶಸ್ಯ ಕೌಶಲ ಪಾರಿಸ್ಥಿತಿಕಿ ತಂತ್ರಸ್ಯ ಭವಿಷ್ಯೋನ್ಮುಖತಾಂ ವೈಶ್ವಿಕ ಪ್ರಾಸಂಗಿಕತಾಂಚ ದರ್ಶಯತಿ. ಸಾ ಏತದಪಿ ಉಕ್ತವತಿ ಯತ್ ದೃಢ ಸಹಯೋಗೇನ ಸರ್ವಕಾರಃ ಯೂನಾಂ ಕೃತೆ ಆತ್ಮವಿಶ್ವಾಸೇನ ವೈಶ್ವಿಕ ಪ್ರತಿಸ್ಪರ್ಧಾಯಾಂ ಅವತೀರ್ಯ ಉತ್ತಮ ಮಾನಕಾನ್ ಪ್ರಾಪ್ತುಂ ಮಾರ್ಗಂ ಪ್ರಶಸ್ತಂ ಕರೋತಿ. ರಾಜಸ್ವ ಗುಪ್ತಚರ ನಿದೇಶಾಲಯೇನ ವಿಗತ ಪಕ್ಷದ್ವಯೇ ದೇಶವ್ಯಾಪಿ ಅಭಿಯಾನೇಷು ಪ್ರಾಯಃ ಚತ್ವಾರಿಂಶತೋತ್ತರ ಸಪ್ತಶತ ಕಿಲೋಗ್ರಾಮ ಪರಿಮಿತಂ ಗಾಂಜಾ ಚರಸಾದಿ ಮಾದಕ ದ್ರವ್ಯಂ ಗೃಹೀತಂ. ಪ್ರವರ್ತನ ನಿದೇಶಾಲಯೇನ ಕರ್ನಾಟಕ ರಾಜ್ಯ ಅಷ್ಟಾದಶ ಸ್ಥಾನೇಷು ಸಘನಾನ್ವೇಷಣಂ ವಿಹಿತಂ. ಏತೇಷು ರಾಜ್ಯಸ್ಯ ಲೋಕನಿರ್ಮಾಣ ಮಂತ್ರಿಣಃ ಸತೀಶ್ ಜಾರಕಿಹೊಳಿ ಇತ್ಯಸ್ಯ ತಸ್ಯ ಪುತ್ರ್ಯಾಃ ಸಹೈವ ಲೋಕಸಭಾ ಸಾಂಸದ್ ಪ್ರಿಯಂಕಾ ಜಾರಕಿಹೊಳಿ ಇತ್ಯಸ್ಯಾಃ ಆವಾಸಃ ಅಂತರ್ಭವತಿ. ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರಾಯ ತನ್ನಿಕಟವರ್ತಿ ಕ್ಷೇತ್ರೇಭ್ಯಶ್ಚ ವಾಯುಗುಣವತ್ತಾ ಪ್ರಬಂಧನ ಆಯೋಗೇನ ಉದ್ಘೋಷಿತಂ ಯತ್ ಆಯೋಗಸ್ಯ ಸಂವೈಧಾನಿಕ ನಿರ್ದೇಶಾನಾಂ ಪ್ರಭಾವಿ ಕಾರ್ಯಾನ್ವಯನಂ ಎನ್ಸಿಆರ್ ಕ್ಷೇತ್ರೆ ವಾಯು ಪ್ರದೂಷಣಸ್ಯ ನಿವಾರಣಾಯ ಶಮನಾಯ ಚ ಅತ್ಯಂತಂ ನಿರ್ಣಾಯಕಂ ಅಸ್ತಿ. ಅಹಮದಾಬಾದೆ ಪ್ರಚಲಂತ್ಯಾಃ ವಿಶ್ವ ದಿವ್ಯಾಂಗಧನುರ್ ಕ್ರೀಡಾಯಾಃ ಅಂತಿಮೆ ದಿವಸೆ ಭಾರತೇನ ಉತ್ಕೃಷ್ಟ ಪ್ರದರ್ಶನೇನ ದ್ವೆ ಸ್ವರ್ಣ ಪದಕೇ ಚತ್ವಾರಿ ಚ ಕಾಂಸ್ಯ ಪದಕಾನಿ ಸ್ವಾಯತ್ತೀಕೃತಾನಿ ಇತಿ ವಾರ್ತಾಃ.